ಪ್ರಜಾವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಭಾರತೇನ ಸಂಯುಕ್ತರಾಷ್ಟ್ರಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪಃ ಪ್ರಕಟಿತಃ. ಇಸ್ಲಾಮಾಬಾದಃ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತಃ. ಇರಾನ್ ದೇಶಸ್ಯ ಪರಿಷ್ಕೃತ ಸುರಕ್ಷಾ ಸ್ಥಿತಿಂ ವೀಕ್ಷ್ಯ ತೆಹರಾನ್ ಸ್ಥಿತ ಭಾರತೀಯ ದೂತಾವಾಸ ಪಕ್ಷತಃ ಭಾರತೀಯ ನಾಗರಿಕಾಣಾಂ ಕೃತೆ ಏಕಃ ಸಂಶೋಧಿತ ಸುರಕ್ಷಾ ಪರಾಮರ್ಶಃ ನಿರ್ಗತಃ. ಯತ್ರ ಹಿ ಅಗ್ರಿಮ ಸೂಚನಾ ಪರ್ಯಂತಂ ಅನಾವಶ್ಯಕ ಯಾತ್ರಾಂ ವರ್ಜಯಿತುಂ ಉಪಾದಿಷ್ಟಂ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ವರ್ತಮಾನ ವೈಶ್ವಿಕ ಸಮಾಹ್ವಾನಾನಾಂ ಮಧ್ಯೆ ಭಾರತ ದಕ್ಷಿಣ ಕೊರಿಯಾ ದೇಶಯೋಃ ಸಂಬಂಧಸ್ಯ ಸುದೃಢೀಕರಣಸ್ಯ ಮಹತ್ವಂ ಪ್ರತಿಪಾದಿತವಾನ್. ಹಾಕಿ ಇಂಡಿಯಾ ಸಂಸ್ಥಾ ಅದ್ಯ ಆಗಾಮಿ ಯುನೈಟೆಡ್ ಕಿಂಗ್ಡಮ್ ಪ್ರವಾಸಾರ್ಥಂ ಚತುರ್ವಿಂಶತಿ ಸದಸ್ಯಾನಾಂ ಕನಿಷ್ಠ ಮಹಿಳಾ ಹಾಕಿ ದಲಸ್ಯ ಉದ್ಘೋಷಣಾಂ ಅಕರೋತ್. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಕೊಲಂಬಿಯಾ ದೇಶಃ ಅದ್ಯ ಮೆಕ್ಸಿಕೋ ದೇಶಸ್ಯ ಗ್ವಾಡಲ್ಹಾರಾ ನಗರೆ ಗ್ರೂಪ್ ಕೆ ಕ್ರೀಡಾಯಾಂ ಡಿ ಆರ್ ಕಾಂಗೋ ದೇಶಂ ಏಕಂ ಶೂನ್ಯಂ ಇತ್ಯನೇನ ಅಂಕೇನ ಪರಾಜಿತ್ಯ ರೌಂಡ್ ಆಫ್ 32 ಇತ್ಯಸ್ಮಿನ್ ಪ್ರವಿಷ್ಟಃ. ಅಥ ವಾರ್ತಾಃ ವಿಸ್ತರೇಣ. ಭಾರತೇನ ಸಂಯುಕ್ತರಾಷ್ಟ್ರಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪಃ ಪ್ರಕಟಿತಃ. ಇಸ್ಲಾಮಾಬಾದಃ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತಃ. ಅಪಿ ಚ ಸಹ ಅಧ್ಯಕ್ಷತ್ವೇನ ಸ್ವಸ್ಥಾನಸ್ಯ ದುರುಪಯೋಗಾಯ ಅಪಿ ಭಾರತೇನ ಕಟ್ವಾಲೋಚಿತಾ. ನ್ಯೂಯಾರ್ಕ್ ನಗರೆ ಸಂಯುಕ್ತರಾಷ್ಟ್ರಸಂಘಸ್ಯ ಭಾರತಸ್ಯ ಸ್ಥಾಯಿ ಪ್ರತಿನಿಧಿನಾ ಪಿ ಹರೀಶೇನ ಪಾಕಿಸ್ತಾನಸ್ಯ ಸ್ಥಾಯಿ ಪ್ರತಿನಿಧಿ ದ್ವಾರಾ ಅಸೀಮ್ ಇಫ್ತಿಖಾರ್ ಅಹಮದ್ ಇತ್ಯಸ್ಯ